0: ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.
1: ಸಮಸ್ತ ಪದಾರ್ಥಮುಲು ಮನಸ್ಸು ಯೊಕ್ಕ ಆಕಾರಮುಲೆ. ಮನಸ್ಸು ನುಂಡಿ ಆವಿರ್ಭವಿಂಚಿನವೇ ಸರ್ವಮು. ಕನುಕ ಈ ಮನಸ್ಸುನು ಪವಿತ್ರಮೈನ ಸಂಕಲ್ಪಮುಲ ಚೇತ ನಿಂಪುಕೋವಾಲಿ. ಸಮಸ್ತ ಚೈತನ್ಯಮೂ ಕೂಡನು ಈ ಮನಸ್ಸುನಂದೇ ಇಮಿಡಿ ಉಂಟುನ್ನಾದಿ. ಈ ಮನಸ್ಸನೇದಿ ವಿಶಾಲಮು ಚೇಸುಕೊಂದುಮಾ ಅದೇ ದೈವಾಕಾರಮು ಧರಿಸ್ತುಂದಿ. ಈ ಮನಸ್ಸುನು ಅಧೋಗತಿ ಪಾಲು ಚೇಸ್ತಿಮಾ ಇಂಕ ಅನ್ನಿ ವಿಧಾಲುಗಾ ಪತನಮೈಪೋತಾಮು. ಈ ಮನಸ್ಸುನು ವಿಶಾಲಮು ಚೇಸೇ ಕೊಲದಿ ಪವಿತ್ರಮೈನ ಮಾರ್ಗಾನ್ನಿ ಅಭಿವೃದ್ಧಿ ಚೇಸ್ತುಂದಿ. ಕನುಕ ಮನಮು ಮನಸ್ಸುನು ಸರೈನ ಮಾರ್ಗಂಲೋ ಪ್ರವೇಶಪೆಟ್ಟಾಲಿ. ಈ ಮನಸ್ಸು ಎಕ್ಕಡ ನುಂಚಿ ವಚ್ಚಿಂದೋ ಅಕ್ಕಡಕು ದೀನಿನಿ ಚೇರ್ಚಡಾನಿಕಿ ಪ್ರಯತ್ನಿಂಚಾಲಿ. ಮನಸ್ಸುನು ಅಹಂಲೋ ಚೇರ್ಚುಕೋ. ನೇನು ಅನೇ ದಾನಿಲೋ ಈ ಮನಸ್ಸುನು ಐಕ್ಯಂ ಚೇಯಿ. ಅಪ್ಪುಡು ನೇನು ನೇನೇ ಐಪೋತುಂದಿ. ಅಂದುಕು ವಿರುದ್ಧಂಗಾ ಮನಸ್ಸುನು ಪ್ರತ್ಯೇಕಂಗಾ ಪೆಟ್ಟುಕುನ್ನಪ್ಪುಡು ನೇನು ಮನಿಷಿ ಐಪೋತುಂದಿ. ನೇನು ಮನಿಷಿ ಅನೇದಿ ಪರಿಮಿತಮು. ನೇನು ನೇನು ಅನೇದಿ ಅಪರಿಮಿತಮು. ನೇನು ನೇನನೇದಿ ಅಹಂ. ನೇನು ಮನಿಷಿನಿ ಅನೇದಿ ಅಹಂಕಾರಮು. ಅಹಮುನಕು ಆಕಾರಮು ಚೇರಿಂದಿ ಕಾಬಟ್ಟಿ ಅಹಂಕಾರಮೈಪೋಯಿಂದಿ. ಆಕಾರಮು ಉಂಡಿನಂತವರಕು ಅಹಂಕಾರಮೇ ಐಪೋತುಂದಿ. ಕನುಕ ನೇನು ನೇನುಗಾ ಮಾರಿಪೋವಾಲಿ. ಇದೇ ನಿಜಮೈನ ಅಹಂತತ್ವಂ.

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಬಂ ಬಂ ಬೋ

ಸರದಿ ಸಾಯಿ ಸತ್ಯ ಸಾಯಿ ಪ್ರೇಮ ಸಾಯಿ ಜೈ ಶಿರಡಿ ಬಾಬಾ ಸತ್ಯ ಬಾಬಾ ಪ್ರೇಮ ಬಾಬಾ ಜೈ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ